Praise the Lord. Pai mu kan sem no gire mu ebraye ni de anye mu ye tan kani mu tufo abuju chire ni chechre nyine mu ebre bi beba won tie nchirechre pa eye no yakopan sem no no yipa me hene no mpa nchirechre pa pa ye kosi se obewuo na ansan wa we chira kwai so ye ho hwe anye ye omu tie